ಮಬದ ಮಬದರಿಗರಿ ನಿದ ಸನಿ ನಿದ ದಬಗರಿ ನಿದ ಸನಿ ನಿದ ದಬಗರಿ ನಿದ ಸನಿ ನಿದ ದಬಗರಿ ಧನಿ ದಬರಿ ಗಮಪರಿ ಗಮಬ ಗಮಬದನಿ ಗರಿ ಧನಿ ಧರಿ ತನಿ ದಬ ಸನಿ ದಬದ ಮಬದ ಸ ಗಮ